0: ಪುಣ್ಯಾದಿ ವಾ ವಿಲಯಂ ಯಾಂತಿ ಪಾಪಾನಿ ಶತ ಜನ್ಮಾರ್ಜಿತಾನಿ ವೈ.
1: ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ದಮನಂ ಮಧುರಂ ಮಧುರಾಧಿಪ.